0: ಸ್ವಂಗ ನಿರಾತೆ ನಮ ಸ್ವಂಗ ಪರಮಾತ್ಮೆ
1: ನಮ ಸ್ವಂಗ ಗಂಜೆ ನಮ ಸ್ವಂಗ ಪಂಜೆ
0: ನಮ ಸ್ವಂಗ ಕಾಲೆ ನಮ ಸ್ವಂಗ ಪಾಲೆ
1: ನಮೋ ಸರ್ಪದೇಶೆ ನಮೋ ಸರ್ಪೇಶೆ
0: ನಮೋ ರಾಜ ರಾಜೆ ನಮೋ ಸಾಜ ಸಾಜ
1: ನಮೋ ಶಾ ಶಾಹೆ ನಮೋ ಮಾಹ ಮಾಹೆ
0: ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತ
1: ನಮೋ ರೋಖ ರೋಖೆ ನಮೋ ಸೋ ಸೋಖೆ
0: ನಮೋ ಸರ್ವ ರೋಗೆ ನಮೋ ಸರ್ಪೋಗೆ
1: ನಮೋ ಸರ್ವಜೀತಂ ನಮೋ ಸರ್ಪೀತಂ
0: ನಮೋ ಸರ್ವ ಜ್ಞಾನ ನಮೋ ಪರಮತಾನ
1: ನಮೋ ಸರ್ವಮಂತ್ರ ನಮೋ ಸರ್ವ ಯಂತ್ರ
0: ನಮೋ ಸರ್ವ ದೃಶ್ಯ ನಮೋ ಸರ್ವ ಕೃಷ್ಣ
1: ನಮೋ ಸರ್ವರಂಗೇ ತ್ರಿಭಂಗೀ ಅನಂಗೇ
0: ನಮೋ ಜೀವ ಜೀವ ನಮೋ ಬೀಜ ಬೀಜ
1: ಅಖಿಜೇ ಅಖಿಜೇ ಸಮಸ್ತ ಪ್ರಸಿದ್ಧೇ
0: ಪಾಲಂ ಸ್ವರೂಪೇ ಕುಕರ್ಮಂ ಬನಸಿ
1: ಸದಾ ಸರ್ವದಾರ್ಯ ಸಿದ್ಧಂ ನಿವಾಸಿ
0: ಕರ್ಪಶಂತ್ವೇ ಪ್ರಸಾದ ಅಮೃತ ಕರ್ಮೇ ಅಮೃತ ಕರ್ಮೇ
1: ಅಖಲ ಯೋಗೇ ಅಚಲ ಭೋಗೇ
0: ಅಚಲ ರಾಜೇ ಅಟಲ ಸಾಜೇ
1: ಅಖಲ ಧರ್ಮ ಅಲಖ ಕರ್ಮಂ
0: ಸರ್ವಂ ದಾತಾ ಸರ್ವಂ ಜ್ಞಾತಾ
1: ಸರ್ವಂ ಪಾನೇ ಸರ್ವಂ ಮಾನೇ
0: ಸರ್ವಂ ಪ್ರಾಣಂ ಸರ್ವಂ
1: ತ್ರಾಣಂ